0: සායි සීලාට සායික් සමිත මාකෑනන්ම මානලිතාන පිවල්ලෑලරීවිට එකංකින් කින්මරොම්ම ජීනි පල්ලො පිවල්ලෑලර තිල්ලිකුට සානය අප්ටිගු
1: හලෝන තුන්ම ශුප්පුවා සීබිසිකුන්නුත් තුෂාජනුල්ලු කින්මරොම්ම පිවල්ලෑ ජුලරික ශෝකන්නරාලර්ම ජොමා මන්න උල්ලාසවුජොක් ಉಲ್ಲಾಸಿಲಾಪಿಗೂ ಮಾನಲಿ ತಕ್ಕೆ ರಿಲಾಪತಿನೆ ಉನೌ ಹೌಸ ಖಾಕೈನಲ್ಲೋ ತಮನೆ ನಂಗಲಿ ಬೂ ಸನಕ್ತೌಕನ್ನೆಲಂಗ ಜಮ್ಮ ಸನಕ್ತೌಹಚ್ಚೆ ಕೈನಜೆಜು ಇಕ ಅಕಸಂಗಿತ್ತೌಗಲವನಿ ತಮನ್ನ ಪಿಯಾಗಯಕ್ತು ಇಲ್ಲ ಪಿಯಾಗಿಂಗಿ ಖತ್ತಂಗಿನ್ ಮಾ ಕೀತಕೈನ ಪಾಲೋ ವಿರಾನಿ ಕುಸನಿಸೇಂಗುವತ್ತ ನಂಗಲಿ ತಿನ್ನಿ ಪಿಯಾಗಿಚ್ಚೆ ಖತ್ತಂಗಿನ್ ಮಾ ಸೈನೆ ತಕ್ಕೋ ಪಿವಲ್ಲಿ ಕೈನ ಹತ್ತು ಶಿವಗಾ ಪಿವಲ್ವ ಉನ್ನತ್ತಾವು ಇನ್ನಕ್ತಿ ಮಲ ಮಜು ಮಾನ್ನ ತಸಿ ಕುಟಾಕ್ ತಸಿ ಕುಟಾಕಾಲು ಪಿವಲ್ಲಿಯಂಗಿನ ಯುವತ್ತಿಗೂ ಕಮಲ್ಗಿನಲ್ಲಿ ಕಲವಾಕ್ತಿಗೂ ಚಿಲಲು ಹೌಸಮ್ಮ ತಮನ್ನ ಇಮಾನಿ ತುಳಿ ಮಾಲು ಪಿಗುನ್ ನಕ್ತಲಿ ಮಾವು ಕಮಗಿ ಜೊಮ್ಮಿಜಾವು ನುಣಂಗಲು ಪಾವ ಕಲ್ಲಗಲ ಸನ್ನಿ ಮಿಕ್ಕಿ ಜೂಟಗಳು ಅಪ್ಪತ್ತು ಅಪ್ಪತ್ತವಿ ಕೈ ಮೇಲಿನತ್ತಜಿಬು ಅಮ್ಮಲುತ್ತಾವ ತಮ್ಮನ ಹೌಜಿ ಜುಮ್ಮಿ ಜಗ ಔಜ ಮಾನ್ನ ಪಕ್ವ ಹಕ್ಕಾವು ಹಾಂಗನೆ ಇತ್ತು ಇರುವ ಹಬ್ಬಿ ಖನೈಜಾಂಗು ಹತ್ತ ಪಲ್ಲೈಜು ಖನೈಜಾಂಗು ಹತ್ತ ಜುಮ್ಮಿ ಜೋ ಅಕ್ಕಿಗೆ ಅಲ್ಲಿಲ್ಲು ಅಕ್ಕಿಗೆ ಅಕ್ಕ ಶಕ್ತಿ ಕೈ ಮೆತ್ತ ಜುಮ್ಮಿ ಜೋ ತಮ್ಮನ್ನ ಅಮ್ಮಲು ಅನ್ನಿತ್ತು ಉಮಿಂಗ ಅಕ್ಕ ಹಕ್ಕು ಅಪ್ಪಿ ಜುಮ್ಮಿಜು ಉಬಿಕ್ಕಾಪಿನ್ನಿ ಉಮಿ ಅಕ್ಕು ತಿಕ್ಕಿತಾವಶಿ ಮತ್ತೆ ಅಕ್ಕ ಅಪ್ಪಿ ಜುಮ್ಮಿಜು ತಮಾನೆ ಅಲ್ಲ ತಿಕ್ಕಿಸಿ ಮಕ್ಕಳಿನ ತುಚಿ ತೈಕ್ವೈಕ ಜುಬಿಯುಟ್ಟಿ ಜುಮ್ಮಿಜು ತಿಕ್ಕಿನ ಸಾಕ ಹೊಕ್ಕೈನ ತಿಳ್ಳು ಉನ್ನುಕ್ಕು ಉಮಿ ಅಪ್ಪ ಅಪ್ಪಿಯೋಗಿ ಹಾವು ಮಕ್ಕಳು ಹಚ್ಚಿಯ ಪಲ್ಲ ಇಲ್ಲು ನಿಲು ತಾನೆ ತೈಮ ನಮ್ಮ ನಾಕ್ಷಿ ಮಜು ಪಾಲು ಜುಮ್ಮಿಜು ತಕ್ಕು ಹೌಜಿಗೆ ಅಕ್ಕ ಹಕ್ಕು ಹಾಕ್ತಿಲ್ಲು ಚಿಕ್ಕಿನ ಸಾಕೈನತೆವನಿ ಅಮ್ಮತ್ತ ಇನ್ನೈ ತಬ್ಬನೆ ಇಲು ಇಲಿ ಉನಗ ಹತ್ತಿರೋಣ ಅಚ್ಚಕ್ತವಳಕ್ಷಮ್ಮ ಕತಿದ್ದೇವರಸು ಸಿಕ್ಸ್ಟಿ ಫೈವ್ ಹಾಕಾಗುಲಿ ನಿಗತಿ ತವಳುಟಿ ತಕ್ಕಿರಲಾಗ್ತಿ ನಿಕೈ ಮೆತ್ತದೇವರು ಶಿವೇಲ ಹಾಕಿ ತವಳುಟಿಲ್ಲು ನಮ್ಮಳು ಹಸಿಯಾನವ್ಳಗ ಮೇಲೆ ಕಿಗುಸಿ ತಾವ ಚಿಕಿತ್ಸೆ ಮಕ್ಕಳಿನ ಜಮ್ಮಿಗೆ ಮಾನ್ ನಮ್ಮ ತಬ್ಬನೆ ತಕ್ಕಿರಲಾಗ್ತು ಸಪ್ತಂಬಮಿ ಅಕ್ಕ ನಿಮಿತ್ತು ಚಿಕಿತ್ಸೆ ಮಲ್ಲಿಗೆ ಅಕ್ಕ ನಿಲ್ಲೋಂಗಿನ ಮಹತ್ತ ಅಮ್ಮಲುತ್ತಾವು ಪಿಸು ಚಿಕ್ಕಲು ಅಮ್ಮ ಮಧ್ಯ ಹತ್ತಮ್ಮಜು ಉಮೆ ಉಮೆ ಅಕ್ಕಿಗೆ ಉಮೆ ಅಕ್ಕಿಗೆ ಅಕ್ಕ ನಗಲಗೈ ಮಲ್ಲು ಪಿಸು ಚಿಕ್ಕಲ್ಲಕ್ಕು ತಾವು ಅನು ನಾಯ್ನಕ್ಕು ಅಮ್ಮ ಮಜುಳಿ ಅಮ್ಮ ಮಜುತ್ತಾರೆ ಶಿವಮ್ಮಿಗತ್ತ ತಮ್ಮನ್ನತ್ತಾವ ತೈಮೆ ಹತ್ತಕ್ಕ ಬರಲೋಗ್ತು ಮನೆ ಅಕ್ಕನತ್ತೋಗ್ತಮಿ ಅಮ್ಮ ತೈನ ಶಿವ ಅಕ್ಕಜುನಿ ನೋ ಶಿವಜುನಿ ಉಮಿ ಅಕ್ಕ ಶಿವಜುನಿ ತುಷಾಜುಮ್ಮಿಗಮ್ಮ ತಕ್ಕು ಜೌ ಪಿತ್ತಲು ಅಂಗಿತ್ತು ಮಿತ್ತಲು ತಕ್ಕು ಜೊ ಹಾ ತಕ್ಕು ತಕ್ಕು ಜೊ ಹಾಕ್ಬಲು ಜುಮ್ಮಿಜು ಚಿಕ್ಕಾಗುಲ್ಲಿ ಅಂಗಿ ಜೋಲು ಹಾಕ್ತಾವು ಜೊನ್ನ ಹೌದು ಮಗಿ ಅಕ್ಕ ಜೌಲು ಉಮಿ ಅಕ್ಕ ಶಿವಜು ತಮ್ಮನ್ನ ತೈ ಮೈ ತೈ ಮೈಲಿ ಹತ್ತದು ಬಿ ಬುಕ್ ಅಮ್ಮತ್ತ ತನ್ನ ತಕ್ಕು ತೆಗಿಯಲು ಕಾಕ್ತಿಲ್ಲು ಇಲಿನ್ಯಾವೆನ್ನಿ ಉಲ್ಲಾಗುಮ್ಮಿ ಸಕ್ ಉಯಾಗು ಮಜುವಿ ಮತುವಿಂಗ ವಿಯುಜುಮ್ಮಿಜು ಕಿಕ್ಕುಟ್ಟುವಿನ್ನೈ ಉಪಗು ಮಜು ಉಲ್ಲಾಗುಮ್ಮಿ ಸಕ್ತಿ ತರಲು ಟಿಕ್ ತಿಳಿದು ತನ್ನ ಅಮ್ಮಲು ತಕ್ಕಿರಲ ಇಲ್ಲ ತಬ್ಬನಿರ ತಕ್ಕ ತಿನ್ನ ತೆಗಿಯಾಗ ತಾಗಲ ತಿಲ್ಲುಗಳು ತಿಂಗಿಮ್ಮಿ ತು ಜುಮ್ಮಿಜು ಪಶ್ಚಿಮ ಕೂಜ್ವತ್ತ ಮಿಚ್ಚಾನು ಕೂಜ್ವತ್ತ ಕೂಜ್ವಾರಿನ ಶಿವಗತ್ತಿ ತಪ್ಪನ್ನ ಅಬು ಐತಿವ್ಯ ನೈತಿದ್ದವ್ಯ ಅತು ಅತುಕ್ತ ಶಿವಮ್ಮ ಹಮತ ಕುಲ್ಲು بيشبيشون لنا لا إلى النكار دك خلونا نو تي ما عمو شخص تقطة اللو نرقطة وجم نجد تي كوا وفا قمنا جمعنا ما وفا جمعنا ما إكوا تاو هلو لغيجي كوتي غور خلونا مقغو إلو إشيلة تنيني أدلي وغي حتى غيقتوك شما جم نجو Takut jemmy gak kau hilangan, hilai pa. Adi lewa kat takut ini, lu sila tingin nik. Ane makyak. Il atok sulu kat ilu, bu tapi macam ni tak aku nengah inu ini ilu ilu lewa galu ane. Tapi macam ni lagi tu inau jutsar nung megami, balu jum megami. Adi lewa kat takut jemmy jemmy sila tingin ni ilu ini. Tema tu saya lakukan mak. Tema ni bunga tanah ilu liu kalau ini ni aku jauh kalau Allah atau sokta waktu itu ni ila. Hari kata si makar waktu tu, bani tema itu waktu si ima. Kita ni makwa piung ini kalau ni nanti kalau ni lo tama makwa kama kita nanti ilu sila dengan nyata ilu kata si mak jumiyo. Mana lo Asyik nulung melunga. Hidup dua meter ilu nuk beli waktu waktu api balai setengah hal juga sok kau kalau waktu mahal tak kau minum asyuli. Tidak kerja semat dalam mana. Kikutin ella. Kikunikua. Nau cik tiku balai. Semaluti ilu kelapa. Misalnya jauh balut juju kalau hal juga sok masalah mana hal juga sok. Kau kalau waktu ni lagu nak kau nak nyaman nak kau memang tanah ilu lihat tu, nuk begi jauh tangan waktu ni hidup jua ni, hidup jua ni balap kita juga tak kuat, ilu kelapil lihat tu, atau silang meju atau tak cia silang meju nalo nangi tidak lihat tu semua lepas, tapi tak kuat tak kuat, kini kami pebal lihat, ammalu tak inna Itpat sa. Kau tu kasi alaw kalau waktu nga ula si nakaktaw ma napakutakutari alaw. Tamaw na ako si magtalang may maulo ni tamani ilaw to. Pinasulo nga wala yun ni tapani kinda kong may kisak si maluti. Tikit pali aluta. Una na baliak si maluta. Panikutu ko ila. Ani yung mati. Makuin na wala kasi doon. Uliyaki nga wala yun. Gamit kay. Makuin na. Niyo ko daw lugal waktu ko,